ಪಂಗ್ ನ ರೇಖಂಗ್ ನ ಮೋಹಂ ನ ಕ್ರೋಹಂಗ್ ನ ದ್ರೋಹಂಗ್ ನ ದ್ವೈಖಂಗ್ ನ ಕರ್ಮಂಗ್ ನ ಭರ್ಮಂಗ್ ನ ಜನ್ಮಂಗ್ ನ ಜಾತಂಗ್ ನ ಪಿತ್ರಂಗ್ ನ ಪುತ್ರ ಸತ್ರಂಗ್ ನ ಪಿತ್ರಂಗ್ ನ ಮಾತಂಗ್ ನ ನೇಹಂಗ್ ನ ಗೇಹಂಗ್ ನ ಕಾಮಂಗ್ ನ ಧಾಮಂಗ್ ನ ಪುತ್ರಂಗ್ ನ ಮಿತ್ರಂಗ್ ನ ಸತ್ರಂಗ್ ನ ಭಾಮಂಗ ಲೇಖಂಗ ಬೇಖಂಗ ಜೋನಿ ಸ್ವರೂಪಂ ಸದಾ

ಅಂಗ ನ ಸೋಕಂ ನ ಸಾಕಂ ಪರೇ ಅಂಗ ಪವಿತ್ರಂ ಪುನೀತಂಗ ತಾಕಂ ನ ಜಾತಂ ನ ಪಾತಂ ನ ಮಿತ್ರಂ ನ ಮಂತ್ರ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ. ನ ಧರ್ಮಂ ನ ವರ್ಮಂ ನ ಸರ್ಮಂ ನ ಸಾಕೆ ನ ಬರ್ಮಂ ನ ಚರ್ಮಂ ನ ಕರ್ಮಂ ನ ಬಾಕೆ ನ ಸತ್ರಂ ನ ಮಿತ್ರಂ ನ ಪುತ್ರಂ ಸ್ವರೂಪೇ ನಮೋ ವಾದ ರೂಪೇ ನಮೋ ವಾದ ರೂಪೇ. ಕಹೂ ಕಂಜ ಕೆ ಮಂಜ ಕೆ ಬರಂಬೂಲೆ ಕಹೂ ರಂಗ ಕೆ ರಾಜ ಕೆ ಧರ್ಮ ಲೂಲೆ ಕಹೂ ದೇಶ ಕೆ ಬೇಸ ಕೆ ಧರ್ಮ ದಾಮೆ ಕಹೂ ರಾಜ ಕೆ.